ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ ಕಡಿತ